ಇಚ್ಛಿಕ್ಷಿಸ್ತೋವತೆ ಕಜೀಂ ವೇದಸೂತೇ ಸಿಬಂತಂ ಗದ್ವಜೋ ದಧೇ ಅನೀಯಃ ಪುರೋಭಿನತ್ಯೋಜ ಸಾಮಂದಾನಶಿಪ್ರಿಯಂಧಸಃ ಇದೀಂದ್ರಶಾಸೋರತಂ ಶ್ಯಾವಯಾಸದಸಸ್ಪರಿ ಅಸ್ಮಾಕಾಂಶಂ ಮಘವನ್ ಪೌರಸ್ಪೃಹಂ ವಾಸವ್ಯೇ ಅಧಿಪರಿಹಯ ಪಷ್ಟಾಣೋ ದೈವ್ಯಂ ವಚಃ ಪರ್ಜನ್ಯೋ ಬ್ರಹ್ಮಣಸ್ಪತಿಃ.

0: ओम नमः शिवाय।
1: यू आर लिसनिंग टू शैवम.org रेडियो, द 24/7 स्पिरिचुअल चैनल फ्रॉम शैवम.org।
2: Dear listeners of Shaivam.org, the following is Brahmasutra Srikanda Bhashyam, presented by K.S. Mageshwaran Nambudiri.
3: Namoham Padarthaya Lokanam Siddhihetave Chidananda Rupaya Shivaya Paramatmane
4: Svatantra Samipe Upashivatam
5: Anya Preshyata Karpanya Rahitatvena Vashikrita Svetara Sakala Vastutvam स्वातन्त्र्यम्
4: ततः पूर्वं किमुक्तम्
5: अनादिबोधत्वं
4: निरूपितं स्वतःसिद्धं निरतिशय ज्ञानवत्त्वम् अनादिबोधत्वम् इति उक्तं स्वरूपानन्दानुभव साधनम् अन्तःकरणम्। अत्र किञ्चित् पाठभेदः दृश्यते। साधनं बाह्यकरणनिरपेक्षम् अन्तःकरणम् अस्तु, ज्ञानं तदनादिसिद्धमेव, अतः अनादिबोधं ब्रह्म संसारनिवर्तकस्य ज्ञानस्य अनादिसिद्धत्वात् नित्यनिवृत्तसंसारदोषम् शान्तिसमृद्धम् अमृतम् इति श्रूयते, तस्य व्याख्यानम् जातम्। इदानीम् स्वातन्त्र्यम्, अन्यप्रेष्यताकार्पण्यरहितत्वेन स्ववशीकृत इतर श्वेतरसकलवस्तुत्वम् अर्थम् प्रियदालिया तत्कारणम् स्वातन्त्र्ये कारणमुक्तम्। स्वातन्त्र्यस्य लक्षणम् तु इदमेव, स्ववशीकृतश्वेतरसकलवस्तुत्वम्। ಸ್ವವಶೀಕೃತ ಶ್ವೇತರ ಸಕಲ ವಸ್ತುತ್ವ, ಎಲ್ಲ ವಸ್ತುಗಳೂ ತನಕ್ಕೆ ಅಧೀನಮಾ ವಶೀಕೃತಮಾ ತನಕ ಅಧೀನಮಾ ಅರ್ಥ ಪರಮಂ ಸ್ವಾತಂತ್ರ್ಯ ಸ್ವ ಇತರ ಸಕಲ ವಸ್ತು ಸ್ವೇನ ವಶೀಕೃತ ಶ್ವೇತರ ಸಕಲ ವಸ್ತು ಏನ ಸಹ ಸ್ವವಶೀಕೃತ ಸಕಲ ವಸ್ತು ಶ್ವೇತರ ಸಕಲ ವಸ್ತು ಸಸ್ಯ ಭಾವ ಸ್ವವಶೀಕೃತ ಶ್ವೇತರ ಸಕಲ ವಸ್ತುತ್ವ ವಿಗ್ರಹಗಳನ್ನ ಗೌನಿಸುವ ಅವತಾ ಸಂಸ್ಕೃತ ವರು ಅನ್ಯಪ್ರೇಷ್ಯತಾ ಕಾರ್ಪಣ್ಯರಹಿತತ್ವೇನ ಅದು ಹೇತು ಸ್ವಾತಂತ್ರ್ಯ ಹೇತು ಅನ್ಯ ನಿಯಮ್ಯತ ಪ್ರೇಷ್ಯತ ಪ್ರೇಷ್ಯತ ಇನ್ನೊರ್ತರ್ ಅನ್ಯನ ನಿಯಮ್ಯತೆ ಅನರ್ಥ ಅನ್ಯನ ನಿಯಮ್ಯ ಇಲ್ಲ ಅನ್ಯನ ನಿಯಮ್ಯಮಾರಿದಾಲ್ ನಮಕ ಅನ್ಯಾಧೀನತ ಭವತಿ ಕಾರ್ಪಣ್ಯಂ ನ ದೈನ್ಯಂ ದೈನ್ಯಂ ತ್ರಿಯದ ಕೃಪಣಸ್ಯ ಭಾವ ಕೃಪಣಃ ಇತ್ಯುಕ್ತೆ ಕೃಪಣಃ ಇತಿ ಬಹುಶಃ ಅರ್ಥೇಷು ಪ್ರಯುಜ್ಯತೆ ಸಾಧಾರಣ ಕೃಪಣ ತುಚ್ಛ ತದಪ್ಯಸ್ತಿ ತಸ್ಪ್ಯಸ್ತಿ ನಾಮಕೃಪಣ್ಯಂತ ಸ್ವಲ್ಪು ವಿಷಯು ಪಂಚಯತಿ ಇತ್ಯಾದಿ ಭವತಿ ತಸ್ಥೆ ಪ್ರಯುಜ್ಯತೆ ತತ್ಸರ್ವಂ ವಿನಾಪಿ ಯಃ ಅನ್ಯಸ್ಮೈ ಧನಂ ನೈವ ದದಾತಿ ಸಹ ಕೃಪಣ ಇತ್ಯಪಿ ಉಚ್ಯತೆ ಮೈಸರ್ ಇಂಗ್ಲಿಷ್ தமிழ் என்ன வார்த்தை இருக்கு கஞ்சன் சொல்லுவாரு செல்ஃபிஷ் செல்ஃபிஷா
5: இருக்கிறதுனால
4: அர்த்தே கிருபணா இத்தியஸ்தி பொதுவா ஒரு தீனனா இருக்கிறவனே கிருபணன் சொல்றது உண்டு ஐயோ இல்லையா அப்படி இருந்தா கிருபணம் அந்யப்பிரேஷ்யதா கார்பண்ய ரஹிதத்வேன இப்ப அந்யப்பிரேஷ்யதா இருந்தா தான் கிருபணனா இருக்கும் கார்பண்யம் கிருபணசிய பாவ கார்பண்யம் அது இல்லாம இருக்கிறதுனால பரமாத்மனா ಸ್ವವಶೀಕೃತ ಶ್ವೇತರ ಸಕಲ ವಸ್ತುತ್ವ ಭವತಿ ತದೇವ ಸ್ವಾತಂತ್ರ್ಯಂ
5: ಶ್ವೇತರ ಸಕಲ ವಸ್ತು ವಸ್ತುತ್ವ ಸಸೀವ ಸ್ವೇನ ವಶೀಕರಣಂ
4: ಸ್ವೇನ ವಶೀಕೃತಂ ಶ್ವೇತರ ಸಕಲ ವಸ್ತು ಯಸ್ಯ ವಶೀಕರಣಂ ಕಿಮರ್ಥಂ ವಶೀಕರಣಂ ಕರ್ತವ್ಯಂ ಸ್ವಂ ಸ್ವ
5: ತರ್ಹಿ ಶ್ವೇತರ ಇತಿ ಕಿಮರ್ಥಂ ಸ್ವವಶೀಕೃತ ಸಕಲ ವಸ್ತು
4: ಪರ್ಯಾಪ್ತಂ ವಶೀಕೃತ ಸಕಲ ವಸ್ತುತ್ವ ಇತ್ಯೇವ ಪರ್ಯಾಪ್ತಂ ಚಿಂತಾ ನಾಸ್ತಿ ಸ್ವರೂಪಕೀರ್ತನ ತಾವದೇ ನಾಸ್ತಿ ಸ್ವ ಇತರದೇವ ಸ್ವೇನ ವಶೀಕರ್ತು ಶಕ್ಯತೆ ಸ್ವಂ ಸ್ವೇನ ವಶೀಕರ್ತು ನ ಶಕ್ಯತೆ ತದಪಿ ಸ್ವಂ ನಾಸ್ತಿ ಖಲು ಇಂದ್ರಿಯಂ ಸ್ವಭಿನ್ನಂ ಖಲು ಯಃ ವಶೀಕರೋತಿ ತದಪೇಕ್ಷ ಭಿನ್ನಮೇವ ಅನ್ಯಥಾ ಕರ್ತೃಕರ್ಮ ವಿರೋಧೋ ಭವತಿ
5: ಜ್ಞಾಗ್ನೌ ದ್ವಾವಜಾ ವೀಶನೀಶೌ
4: ತದ ಲೋಕೆ ಕದಾಚಿತ್

ವಿಭೂಯ ಅಸ್ಮತ್ಸಾಖಾ ಪ್ರತರಾನ ಸುವೀರಾಃ ಗೋಭಿಃ ಸನ್ನದ್ಧೋ ಅಸಿ ವೀಳಯಸ್ವಾಸ್ಥಾತಾತೇ ಜಯತು ಜೇತ್ವಾನಿ ರಥೇ ತಿಷ್ಠನ್ ನಯತಿ ವಾಜಿನಃ ಪುರೋ ಯತ್ರ ಯತ್ರ ಕಾಮಯಾತೇ ಸುಷಾರಥಿಃ

0: ಹಿರಣ್ಯಯಃ ಉಭಯಂ ಶೃಣವಚ್ಚರ
1: ಇಂದ್ರೋ ಅರ್ವಾಗಿದಂ ವಚಃ ಸತ್ರಾಚ್ಯಾ ಮಾಧವಾನ್ ಸ್ವಾಮೀತಯೇ ಧಿಯಾಗವೇಷ್ಠ ಆಗಮತೆ
0: ಮಹೇಶನತ್ಪಾದ್ರೀವಃ ಪರಾಶುಲ್ಕಾಯ ದೀಯಸೇ ನ ಸಹಸ್ರಾಯ ನಾಯುತಾಯ ವಜ್ರೀವೋ ನ ಶತಾಯ ಶತಾಮಘ.

ಕಾಲಯಃ ಲಂಬನೋ ಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯ ಸಾಮಾಸ್ಯಃ ಋಕ್ಸಹಸ್ರಾಮಿತೇ ಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಧಿಃ ಭಸ್ಮಶಯೋ ಭಸ್ಮಗೋಪ್ತಾ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಃ ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷ್ಯಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಸ್ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋ ಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೇಕಿತಾನೋ ಹವಿಸ್ತಥಾ ಅಜೈ ಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾ ಚಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋನಿಲೋನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ
ತೋರಣಸ್ತಾರಣೋ ವಾತಃ ಪರಿಧೀಪತಿ ಖೇಚರಃ ಸಂಯೋಗೋ ವರ್ಧನೋ ವೃದ್ಧೋ ಅತಿವೃದ್ಧೋ ಗುಣಾಧಿಕಃ ನಿತ್ಯ ಆತ್ಮಸಹಾಯಶ್ಚ ದೇವಾಸುರಪತಿಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ ದೇವೋ ದಿವಿ ಸುಪರ್ವಣಃ ಆಷಾಢಶ್ಚ ಸುಷಾಢಶ್ಚ ಧ್ರುವೋಥ ಹರಿಣೋ ಹರಃ ವಪುರಾವರ್ತಮಾನೇಭ್ಯೋ ವಸುಶ್ರೇಷ್ಠೋ ಮಹಾಪಥಃ ಶಿರೋಹಾರೀ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಮ್ನಾಯೋ ಸಮಾಮ್ನಾಯಃ ತೀರ್ಥದೇವೋ ಮಹಾರಥಃ ನಿರ್ಜೀವೋ ಜೀವನೋ ಮಂತ್ರಃ ಶುಭಾಕ್ಷೋ ಬಹುಕರ್ಕಶಃ

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗ ರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ.

ಮಹಾಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿಃ ಅನಂತರೂಪೋ ನೈಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಃ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿಪಿನಾಕಧೃತ್ ಉಮಾ

ವಿಬುಧೋಗ್ರವರಃ ಸೂಕ್ಷ್ಮಃ ಸರ್ವದೇವಸ್ತಪೋಮಯಃ ಸುಯುಕ್ತ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯಃ ಗುಹಕಾಂತೋ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತಃ ಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿಃ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಷ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ

ಸ್ಥಾಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾಃ ಪ್ರಧಾನತಃ ಆಸ್ತಿಕಾ ಶ್ರದ್ಧಾದಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ ಸರ್ವಧಾ ಏತದ್ದೇವೇಷು ದುಷ್ಪ್ರಾಪಂ ಮನುಷ್ಯೇಷು ನ ಲಭ್ಯ.

0: On hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Gananatha Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligoo Namaskara. Gananatha Nayanar. Avara Charitraye Nunta Nodana. Gananatha Nayanar Avar Begge. நம்ம சுந்தரமூர்த்தி நாயனார் அவரு கடற்காழி கணநாதன் அடியார்க்கும் அடியேன். கடற்காழி அந்தந்தரே ஷீர்காழி அந்த அர்த்த. ஈ ஊர்னல்லிதவரு ஷீர்காழியினல்லிதவரு ஏனும் பால ஒள்ளேயவரு சிவபக்தரு. அது ஹேளலேபேகாயில்ல சிவபக்தரந்தரே பால சிவபக்தரே. இவரிகே ஜனகளன்னு சேர்ஸ்பேகு. ஈ சிவபக்தியல்லி எல்லா ஜனகளன்னு கூட இன்வால்வ் மாட்ஸ்பேகு அன்னது ஒரு ஆசை இத்து. ಇವರನ್ನು ಕಂಡ್ರೆ ಜನಗಳಿಗೂ ಕೂಡ ಬಹಳ ಮರ್ಯಾದೆ ಗೌರವ ಎಲ್ಲ ಇತ್ತು. ಅದರಿಂದ ಇವರು ಏನು ಮಾಡ್ತಾಯಿದ್ರು, ಯಾರ್ಯಾರಿಗೆ ಶಿವನ ಸೇವೆ ಮಾಡೋದಕ್ಕೆ ಯಾವ್ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಸರಿ ಹೋಗುತ್ತೆ ಸೂಕ್ತವಾಗಿರುತ್ತೆ ಅಂತ ತೋರಿಸುತ್ತೋ ಅವ್ರಿಗೆ ಅವರವರ ಕೆಲಸವನ್ನು ಕೊಟ್ಟು ಆ ಮೂಲಕ ಶಿವಸೇವೆಯನ್ನು ಮಾಡಿಸ್ತಾಯಿದ್ರು. ಅವರಿಗೆ ನಾವು ಶಿವಸೇವೆಯನ್ನು ಮಾಡಿ ನಾವು ಕೂಡ ಶಿವಭಕ್ತರಾದವು, ಹೆಚ್ಚಿನ ಭಕ್ತಿ ನಮ್ಮಲ್ಲಿ ಉಂಟಾಯಿತು ಅನ್ನೋ ಒಂದು ತೃಪ್ತಿ ಅವ್ರಿಗೆ ಬರ್ತಾ ಇತ್ತು. ಏನೇನು ಮಾಡಿಸ್ತಾ ಇದ್ರು ಇವರಂತಂದರೆ, ತಿರುಮುರೈಗಳನ್ನು ಬರೆಸೋದು. ಒಬ್ಬರಿಂದ ಒಬ್ಬರಿಗೆ ಬರೆಸಿದ್ರೆ ತಾನೇ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ನೀವು ಬರೀರಿ, ನೀವು ಬರೆದು ಇನ್ನೊಬ್ಬರಿಗೆ ಕೊಡಿ, ಹೀಗೆ ತಿರುಮುರೈಗಳನ್ನು ಬರೆಸೋ ಕಾರ್ಯ ಮಾಡಿಸ್ತಾ ಇದ್ರು. ಯಾರ್ಯಾರಿಗೆ ಬರೆಯೋದಿಕ್ಕೆ ಬರುತ್ತೋ, ಹಾಡೋರು ಯಾರ್ಯಾರು ಹಾಡ್ತಿರೋ ನೀವೆಲ್ಲ ಹಾಡಿ, ಹಾಡೋರಿಗೆ ಬೇರೆಯವ್ರಿಗೆ ಹಾಡುವುದನ್ನು ಕಲಿಸಿಕೊಡಿ. ಈ ಜೊತೆ ಒಬ್ಬೊಬ್ಬರನ್ನು ಒಂದೊಂದು ಕೆಲಸಕ್ಕೆ ನೇಮಿಸ್ತಾ ಇದ್ದರು. ಬೇರೆ ಬೇರೆಯವರಿಗೆ ಹಾಡೋದನ್ನು ಕಲಿಸಬಹುದು. ಕೆಲವರು ಹೂಗಳನ್ನು ತಗೊಂಡು ಬನ್ನಿ, ತೋಟಗಳಿಂದ ಎಲ್ಲ ಹೂಗಳನ್ನು ತಗೊಂಡು ಬನ್ನಿ. ಅದಕ್ಕೆ ಯಾರು ಸಾಧ್ಯವೋ ಅವರು ಮಾಡಬಹುದು ಆ ಕೆಲಸ. ಹೂಗಳನ್ನು ಪೋಣಿಸಿ ಮಾಲೆ ಮಾಡಬಹುದು, ಅದು ಬೇರೆಯವರು ಮಾಡಬಹುದು. ಆಮೇಲೆ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು, ದೀಪವನ್ನೆಲ್ಲ ಬೆಳಗಿಸೋದಕ್ಕೆ ಅದನ್ನು ಶುದ್ಧ ಮಾಡಬಹುದು, ಮತ್ತು ಎಣ್ಣೆ ತರಬೇಕು. ಇಂತಹ ಕೆಲಸವನ್ನು ಪ್ರತಿಯೊಬ್ಬರ ಕೈನ ಯಾರ್ಯಾರಿಗಾಗತ್ತೋ ಆ ಥರ ಮಾಡಿಸ್ತಾಯಿದ್ರು. ದೇವಸ್ಥಾನವನ್ನು ಶುದ್ಧಪಡಿಸುವುದು, ಗುಡಿಸುವುದು, ಮತ್ತು ಒರೆಸುವುದು, ಇಂತಹ ಕೆಲಸ ಮಾಡುವುದು, ದೇವರ ದೀಪಕ್ಕೆ ಬತ್ತಿಯನ್ನು ಮಾಡುವುದು, ಇಂತಹ ಕೆಲಸಗಳು, ಮತ್ತು ಎಣ್ಣೆಯನ್ನು ಒದಗಿಸೋದು, ಈ ಥರ ನಾನಾ ಕಾರ್ಯಗಳನ್ನು ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತವೋ ಹಾಗೆ ಅವರಿಗೆ ನಿಯಮಿಸಿ ಅವರಿಗೂ ಕೂಡ ದೈವಭಕ್ತಿ ಹೆಚ್ಚಾಗುವಂತೆ ಮಾಡೋದಲ್ಲದೆ ಅವರಿಗೆ ನಾವು ಶಿವಸೇವೆಯಲ್ಲಿ ಮಾಡಿ ಬಾಗಿಗೊಂಡು ನಾವು ಧನ್ಯರಾದವು ಅಂತ ಅವರಿಗೆ ಭಾವನೆ ಬಂತು. ಈ ರೀತಿ ಇವರು ಎಲ್ಲ ಜನರಲ್ಲಿಯೂ ಶಿವಭಕ್ತಿಯನ್ನು ಹೆಚ್ಚಿಸಿ ತಾವೂ ಹೆಚ್ಚಿನ ಶಿವಭಕ್ತರಾಗಿ ಕೊನೆಗೆ ಮುಕ್ತಿಯನ್ನು ಪಡೆದರು ಅಂತ ಚರಿತ್ರೆ ಹೇಳುತ್ತೆ. ಈ ಇವರ ಚರಿತ್ರೆಯಿಂದ, ಅಂದರೆ ಈ ಗಣನಾಥ ನಾಯನಾರ್ ಅವರ ಚರಿತ್ರೆಯಿಂದ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.
0: ಅಪಾನ್ ಹಿಯರಿಂಗ್ ದಿಸ್ ಅನೌನ್ಸ್ಮೆಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
1: Om Namah Shivaya. You are listening to shaivam.org radio, the 24/7 spiritual channel from shaivam.org.
0: Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
1: Om Namah Shivaya. Dear listeners of shaivam.org, the next program is Spiritual Discourse. In this, you are about to listen Shvetashvatara Upanishad, presented by Swami Sri Umeshanandaji Maharaj. Thank you. Om Namah Shivaya.
2: हाँ तो पेट पहले भर गया फिर खाओगे क्या, खाने की जरूरत क्या है? दिया जलाओगे अंधकार को मिटाने के लिए, जो अंधकार ही मिट गया पहले तो दिया के जरूरत। हाँ श्रोतव्यम आत्मा का क्या लक्षण है? हर एक वस्तु का लक्षण प्रमाणाभ्याम वस्तु सिद्धि रहस्य थे। लक्षण प्रमाण के द्वारा वस्तु की सिद्धि होती है, अन्य बात लक्षण और प्रमाण तो श्रवण। हाँ वो तो पहले श्रवण करना ही पड़ेगा ना, साधन तो है ना, कहना पर भी तो शब्द ज्ञान है कि नहीं? शब्द ज्ञान के द्वारा ही तो आपको मालूम पड़ेगा ये वस्तु ऐसी है, परंतु सुनने मात्र से नहीं होता है ना, फिर जानना पड़ता है ना। क्यों? आत्मा सिद्ध वस्तु है, आत्मा सिद्ध वस्तु, साधन साध्य नहीं है, याद रखना आप, साधन साध्य नहीं है। जो वस्तु साधन साध्य होता है ना, उसके लिए आप आपकी बात है। हाँ हाँ प्राणायाम करते रहो, अंतकरण शुद्ध करते रहो। हमारे यहाँ उसके नहीं, हमारे यहाँ श्रवण से अंतकरण शुद्ध हो जाता है। वेदांत में श्रवण से अंतकरण शुद्ध होता है, इसीलिए भक्ति दर्शन में भी कहेगा, क्या कहेगा? श्रवणम कीर्तनम विष्णु स्मरणम पादसेवनम अर्चनम मंदनम दास्यम श्रीकम आत्मा निवेदन। पहले श्रवण आता है, वेदांत वाक्य भी श्रवण आता है, संख्या में भी श्रवण आता, तो ब्रह्म जिज्ञासा यहाँ भी पहले श्रवण आता है। ब्रह्म जिज्ञासा करने से पहले क्या करना चाहिए? यानी बस श्रवण प्रधान होता है वेदांत में, क्रिया है, क्रिया है। आवे आवे आवे आवे वायना, क्या नाम हो, रामदेव, रामदेव तो लाखों को सिखाया है प्राणायाम करो, सबका चित्त शुद्ध हो गया। बोल, सबका चित्त शुद्ध हो गया, सबको सबका ईश्वर दर्शन हो गया, कब ज्ञान हो गया सबको? बोलो, प्राणायाम क्या किए? चित्त को शुद्ध करने के लिए, प्राणायाम चित्त को स्थिर करने के लिए।

0: ಅನೇಕ ಸಂಸ್ಕಾರಾ ಕ್ರಿಯಂತೆ ತೇನ ಶಕ್ತಯ ಉತ್ಪತ್ತಿ ಸಾ ಸರ್ವಾಪಿ ಆಧೇಯ ಶಕ್ತಿ ಕರ್ಮಾನುಷ್ಠಾನೇನ ಆತ್ಮನಿ ಅದೃಷ್ಟಂ ಜಾಯದೆ ಇತ್ಯುಕ್ತೆ ಆಧೇಯ ಶಕ್ತಿ ಸಾ ಅಂತ ಅದೃಷ್ಟಕ್ಕೆ ಆಧೇಯ ಶಕ್ತಿ ಮೀಮಾಂಸಕಾಳ ಪೇರು ವಚಿರ್ಗ ಷೋಡಶ ಸಂಸ್ಕಾರ ಕ್ರಿಯಂತೆ ತೇನ ಆತ್ಮ ಸಂಸ್ಕ್ರಿಯತೆ ಇದು ಇದು ಎಪಡಿ ವಂದದನ್ನ ಆಧೇಯ ಶಕ್ತಿ ಅದು ವಂದಿರುಕೂಡಿಯ ಶಕ್ತಿ ತಿರುಗಿ ಪೋಯಿಡು ಇದನ್ನ ಸರ್ವ ಪ್ರಸಂಗಾದ ಉತ್ತಮ ತಾವದೇ ವಯಂ ಅನೇಕ ವಿಷಯ ಅವಗಂತವ್ಯ ಕೃತ್ವ ಅತ್ರ ಅಪೇಕ್ಷಾ ನಾಸ್ತಿ ಅಸ್ಯ ಪರಮಾತ್ಮನಃ ಯಾ ಶಕ್ತಿ ಆಧೇಯ ಶಕ್ತಿರ್ ನಾಸ್ತಿ ಸ್ವಾಭಾವಿಕೀ ಶಕ್ತಿ
1: ಜ್ಞಾನ ಬಲ ಕ್ರಿಯಾ
0: ತತ್ರ ಸ್ವಾಭಾವಿಕೀ ಶಕ್ತಿ ಇತಿ ವಕ್ತುಂ ಶಕ್ಯತೆ ದೋಷೋ ನಾಸ್ತಿ ಪರಂತು ಸ್ವಾಭಾವಿಕೀ ಶಕ್ತಿ ಅಪಿ ಜನ್ಯಾ ಭವತಿ ವನ್ಯೇ ಕುತಃ ವನ್ಯರೇವ ಸ್ವಾಭಾವಿಕೀ ನಾಸ್ತಿ ಖಲು ವನ್ಯರ್ಜನ್ಯತ್ವಾತ್ ವನ್ಯರ್ ಶಕ್ತಿರಪಿ ಜನ್ಯಾ ಭವತಿ ಯದ್ಯಪಿ ಸಹ ಸ್ವಾಭಾವಿಕಿ ಪರಂತು ಜನ್ಯಾ ಭವತಿ ಕುತಃ ವನ್ಯೇ ಜನ್ಯತ್ವ ಅತ್ರ ತು ಪರಮಾತ್ಮನಃ ಶಕ್ತಿ ಸ್ವಾಭಾವಿಕಿ ಪರಂತು ನ ಜನ್ಯಾ ಕುತಃ ಪರಮಾತ್ಮನಃ ಅಜನ್ಯತ್ವ ಪರಮಾತ್ಮನಃ ಅಜತ್ವ ತತ್ ಶಕ್ತಿರಪಿ ಅಜ ಅಗ್ರೆ ಜ್ಞಾನ ಬಲ ಕ್ರಿಯಾ ಚ ಸ್ವಾಭಾವಿಕಂ ಜ್ಞಾನಂ ಸ್ವಾಭಾವಿಕಂ ಬಲಂ ಸ್ವಾಭಾವಿಕೀ ಕ್ರಿಯಾ ವರ್ತದೆ ಸರ್ವಂ ಇಚ್ಛಾ ಜ್ಞಾನಂ ಕೃತಿಹಿ ಸರ್ವಂ ಸ್ವಾಭಾವಿಕಮಸ್ತಿ
1: ಇತ್ಯಾದಿ ಚಿದಚಿತ್ ಪ್ರಪಂಚ ರೂಪ ಶಕ್ತಿ ವಿಶಿಷ್ಟತ್ವಂ ಸ್ವಾಭಾವಿಕಮೇವ ಬ್ರಹ್ಮನಃ
0: ಚಿದಚಿತ್ ಪ್ರಪಂಚ ರೂಪ ಶಕ್ತಿ ವಿಶಿಷ್ಟತ್ವ ಇಂದ ವಿಶಿಷ್ಟತ್ವ ತದ್ ವಿಶಿಷ್ಟತ್ವಮಪಿ ಸ್ವಾಭಾವಿಕಮೇವ ಬ್ರಹ್ಮನಃ
1: ಕದಾಚಿದಪಿ ನ ನಿರ್ವಿಶೇಷತ್ವಂ
0: ಅನೇನ ಕಿಂ ಸೂಚಿತಂ ಅದ್ವೈತ ಮತಂ ಒತ್ತು ಕರದಿಲ್ಲೈ ನಿರ್ವಿಶೇಷತ್ವಂ ಕದಾಪಿ ನೇಷ್ಯತೆ ಅಸ್ಮಾಭಿಃ ಇತಿ ಸಿದ್ಧಂ ಚಿದಚಿತ್ ಪ್ರಪಂಚ ವಿಶಿಷ್ಟತ್ವಮೇವ ಪರಮಾತ್ಮನಃ ಸ್ವರೂಪಂ ಇತಿ ಸ್ವೀಕ್ರಿಯತೆ
1: ಅಪರಿಚ್ಛಿನ್ನ ಶಕ್ತಿ ವಿಶಿಷ್ಟ
0: ತತ್ರ ಏಕ ಏಕ ಏಕ ಕ್ಷಣಂ ಚಿದಚಿತ್ ಪ್ರಪಂಚ ರೂಪ ಶಕ್ತಿ ಅಂತ ಹೇಳ್ರಾರ ಇಲ್ಲ ಪ್ರಪಂಚ ಅನುಕೂಲ ಶಕ್ತಿ ಅಂತಾನೆ ಹೇಳೋಣ ಶಕ್ತೇ ಪರಿಣಾಮ ಇತಿ ಕೃತ್ವ ಪರಿಣಾಮ ಪರಿಣಾಮಿನೋ ಅಭೇದಂ ಆಲೋಚ್ಯ ಏವಂ ವ್ಯವಹಾರ ಕೃತ ಚಿದಚಿತ್ ಪ್ರಪಂಚ ಪ್ರಪಂಚ ಏವ ಶಕ್ತಿ ಇತ್ಯುಕ್ತೆ ತತ್ಕಥಂ ಭೋಃ ಪ್ರಪಂಚ ಶಕ್ತೇ ಕಾರ್ಯಂ ಖಲು ಅತಃ ತರ್ಹಿ ಪ್ರಪಂಚ ಅನುಕೂಲ ಶಕ್ತಿ ಇತಿ ಲೇಖನೀಯಂ ಆಸೀತ್ ಇತಿ ಅಸ್ಮಾಕಂ ಶಂಕಾ ಭವತಿ ಸತ್ಯಂ ಪರಂತು ಏವಮಪಿ ಲಿಖಿತುಂ ಶಕ್ಯತೆ ಪರಿಣಾಮ ಪರಿಣಾಮಿನೋಃ ಅಭೇದಂ ಆಲೋಚ್ಯ ತಥಾ ಲಿಖಿತಂ ಇತಿ ಮಂತವ್ಯ
1: ಬ್ರಹ್ಮಣಃ ಯಾ ಶಕ್ತಿಃ ತಸ್ಯಾಃ
0: ಪರಿಣಾಮಃ ಸರ್ವೋಪಿ ಪ್ರಪಂಚಃ ಇತಿ ಅಸ್ತಿ
1: ಸಾ ಶಕ್ತಿಃ ಚಿದೇವ ಶಕ್ತಿಃ ಚಿತ್
0: ಶಕ್ತಿಃ ಚಿದ್ರೂಪ ಇತಿಪಿ ಅಸ್ತಿ
1: ಪರಂತು ಪರಿಣಾಮ ಚಿದು ಪರಿಣಾಮ
0: ತತ್ರ ಅಚಿದಾತ್ಮಕತ್ವಂ ಆದಾಯ ಪರಿಣಾಮಃ ವಕ್ತವ್ಯ ತದ್ವಿಷಯೆ ಕಿಂಚಿತ್ ಶಾಸ್ತ್ರ ವಿಚಾರಃ ಅಗ್ರೆ ಭವಿಷ್ಯತಿ ಕಥಂ ಪರಿಣಾಮಃ ಇತ್ಯಾದಿಕಂ ನ ಉಪಪಾದಿತಂ ಏತಾವದ ಪಶ್ಯಾಮಃ ಅಗ್ರೆ ಆಗಮಿಷ್ಯತಿ
1: ಅಪರಿಚ್ಛಿನ್ನ ಶಕ್ತಿ ವಿಶಿಷ್ಟತ್ವಂ ಅನಂತ ಶಕ್ತಿ
0: ಅದು ರೆಂಡು ರೆಂಡೂ ಸೇರ್ತು ಚೊಳ್ಳಂ ಪೋಲ್ ಇರ್ಕ ಅಚಿದಂಶೋಪಿ ಕಶ್ಚನ ಅಪೇಕ್ಷತೆ ತತ್ರ
1: ಮಾಯಾ
0: ಪರಿಣಾಮಾರ್ಥಂ ಮಾಯಾಯ ಅದ್ವೈತ ರೀತ್ಯಾ ಅಸ್ಮಾಕಂ ಜಡರೂಪಾಯವ ಮಾಯಾಯಃ ಸರ್ವಥಾ ಚೈತನ್ಯಂ ನೇಷ್ಯತೆ ಮಾಯಾಯಃ ಜಡಶಕ್ತಿರೇವ ಸ ಪರಮಾತ್ಮನಃ ಶಕ್ತಿಃ ಇತ್ಯುಚ್ಯತೆ ಪರಂತು ಜಡಾತ್ಮಿಕಾಯವ ಆಕರೇಷು ಸರ್ವಂ ಎಲ್ಲಾಮೇ ತಿಳಿಯೋದು ಅದು ನಮ್ಮಳೇ ಅದು ನಮ್ಮ ಅಂದಂದ ದರ್ಶನತ್ತಕ್ಕೆ ಎದು ಸರಿಯಾ ಇರ್ಕೋ ಅಪಡಿ ಅದು ಸೆಟ್ಟಿಂಗ್ ಪಡೋದು ಇಂದ ಲಲಿತಾ ಸಹಸ್ರನಾಮ ಸ್ತೋತ್ರಂ ಬರ ಚಿಚ್ಛಕ್ತಿಶ್ಚೇತನಾರೂಪ ಜಡಶಕ್ತಿರ್ ಜಡಾತ್ಮಿಕ ರೆಂಡುಮೇ ಸೇರ್ತು ಕೊಡಿರ್ಗ ಚಿಚ್ಛಕ್ತಿ ಇರ್ಕ ಜಡಶಕ್ತಿ ಇರ್ಕ ಏನ ಮಾಡ್ರಿ ಚಿಚ್ಛಕ್ತಿ ಚೇತನಾರೂಪ ಜಡಶಕ್ತಿ ಜಡಾತ್ಮಿಕ ದ್ರಷ್ಟವ್ಯ ಪಶ್ಯಾಮ
1: ಅಪರಿಚ್ಛಿನ್ನ ಶಕ್ತಿ ವಿಶಿಷ್ಟತ್ವ ಅನಂತ ಶಕ್ತಿ
0: ಅದ ಇವ ಸ್ತೋತ್ರಗಳಲ್ಲ ಇಂದ ಶಕ್ತಿಯೇ ಒಂದು ಸ್ತ್ರೀ ರೂಪಮಾಗ ವರ್ಣನ ಪಣ್ಣಿ ಉಪಾಸನೆಕ್ಕಾಗ ಅಪಡಿ ಪಂಡ್ರದು ಅದು ಇರ್ಕಟ್ಟೋ ಒಂದು ದೇವಿಯಾಗ ವರ್ಣನ ಪಂಡ್ರದು ಅದನ್ನ ಬೇರೆ ಏನೇ ಇದಲ್ಲ ಅವಳನ ಇಂದ ಒಂದು ಶಕ್ತಿಯೇ ಒಂದು ಸ್ತ್ರೀ ರೂಪೇಣ ಪ್ರಕಲ್ಪ್ಯ ಆರಾಧನಾರ್ಥಂ ವರ್ಣ್ಯತೆ ಸ್ತೋತ್ರೇಷು ತದ ವಿವಿಧಂ ವರ್ಣನಂ ಭವತಿ ಅಗ್ರೆ ಅಗ್ರೆ ಪಠಾಮಿ ಅದ್ಯ ಸಮಾಪನೀಯಂ ಇದು ಅಪರಿಚ್ಛಿನ್ನ ಶಕ್ತಿ ವಿಶಿಷ್ಟತ್ವಂ ಅಪರಿಚ್ಛಿನ್ನ ಇಯಂ ಶಕ್ತಿ ಅದಕ್ಕೆ ಪರಿಚ್ಛೇದಂ ಕಿಡಿಯಾದು ಪರಿಚ್ಛೇದನ್ನ ರೆಸ್ಟ್ರಿಕ್ಟ್ ಪಂಡ್ರದು ಒಣ್ಣುಮೆ ಕಿಡಿಯಾದು ಇದನಾಲೆಯೂ ಪರಿಚ್ಛಿನ್ನವಿಲ್ಲ ಅತಃ ಅಪರಿಚ್ಛಿನ್ನ ಶಕ್ತಿ ವಿಶಿಷ್ಟತ್ವಂ ಅನಂತ ಶಕ್ತಿ ಮತ್ವಂ ಅನಂತ ಶಕ್ತಿ ಅನಂತನ್ನ ಅನಂತನ್ನ ಅಸಂಖ್ಯಾಕಂ ಇತ್ಯರ್ಥೇ ಪ್ರಯೋಗ ಅಸ್ತಿ ಅನಂತ ಶಬ್ದಸ್ಯ ಎವಳೂ ಸೊಲ್ಲ ಮುಡಿಯಾದು ಅಪ್ಪ ಅನಂತಂ ಇತಿ ಪದಪ್ರಯೋಗ ಅಸ್ತಿ ಪರಂತು ಅತ್ರ ತಸ್ಮಿನ್ ಅರ್ಥೇನ ಅಂತೋ ನಾಮ ಪರಿಚ್ಛೇದ ನ ವಿದ್ಯತೆ ಅಂತಃ ಯಸ್ಯ ಸಹ ಅನಂತಃ ಅಪರಿಚ್ಛಿನ್ನಂ ಇತ್ಯರ್ಥ

ಅತ್ರಾತೆ ಭದ್ರಾರಾಶನ ಆಪಶ್ಯ ಮೃತಸ್ಯ ಯಾ ಭಿರಕ್ಷಂತಿ ಗೋಪಾಃ ಆತ್ಮಾನಂತೆ ಮನಸಾರಾಧಾ ಜಾನಾಮವೋ ದಿವಾ ಪತಯಂತಂಬತಂಗಂ ಶಿರೋ ಅಪಶ್ಯಂ ಪಥಿಭಿಃ ಸುಗೇಭಿರರೇಣುಭಿರ್ಜೇಹ ಮಾನಂ ಪತತ್ರೀ.

ವರಃ ಸರ್ವಾತ್ಮಾ ಸರ್ವವಿಖ್ಯಾತಃ ಸರ್ವಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತಹರ ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸೀ ಭಗವಾನ್ ಖಚರೋ ಗೋಚರೋರ್ದನಃ ಅಭಿವಾದ್ಯೋ ಮಹಾಕರ್ಮ ತಪಸ್ವೀ ಭೂತಭಾವನಃ ಉನ್ಮತ್ತವೇಷ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾ

ಕಾಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹ ಮತಿರ್ಗುಣ ಬುದ್ಧಿರ್ಲಯೋಗಮ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ವ ಸುರೇಂದ್ರಾಣಾಂ ಯುಧಿಶತ್ರುವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸಾವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರನಿವಾಸನಃ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂ ಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮ ಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾ

ಮಹಾಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಃ ಸ್ವಯಂಭುವ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾಮನೋಜವ ಚಂದನೀ ಪದ್ಮನಾಲಾಗ್ರಹ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿಪ್ಪಿನಾಕಧೃತ್ ಉಮಾ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋ

ಸರ್ವಾಕರೋ ವಿಭು ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ ಸರ್ವಧಾ ಏತದ್ದೇವೇಷು ದುಷ್ಪ್ರಾಪಂ ಮನುಷ್ಯೇಷು ನ ಲಭ್ಯತೆ ನಿರ್ವಿಘ್ನಾನಿಶ್ಚಲಾ ರುದ್ರೇ ಭಕ್ತಿರವ್ಯಭಿಚಾರಿಣೀ ತಸ್ಯೈವ ಚ ಪ್ರಸಾದೇನ ಭಕ್ತಿರುತ್ಪದ್ಯತೆ ನೃಣಾಂ ಯೇನ ಯಾಂತಿ ಪರಾಂ ಸಿದ್ಧಿಂ ತದ್ಭಾವಗತ ಚೇತಸಃ.

ಆಸಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನಾ ಶುಭಬುದ್ಧಿನಾ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂ ಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋ ಯಮ

ವಾಪ್ಯಹಮಿತ್ರಘ್ನಸ್ತವಂ ದದ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವಾಯ.

0: ಶಿವಾಯ ನಮಃ ಸಾಂಬ ಶಿವಾಯ ನಮಃ ಹರ ಓಂ ತತ್ಸತ್.
1: ಓಂ ನಮಃ ಶಿವಾಯ.
2: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
1: ಓಂ ನಮಃ ಶಿವಾಯ.